ಕ್ರಧಾನ ಕತ್ ಬೆಗಿನ ಕತ್ ಧಾಣನ ದಟ್ಟ ಧಾಣ ಕತ್ ಗದಿನ ಗೆನ್ನ ನಗಿನ ತಟ್ ತಾಗಿನ ತಟ್ಟ ತಾಗಿನ ತಟ್ಟ ತಾಗಿನ ತಟ್ಟ ತಾನ ತಾ ದಿನ್ನ ಘಗೆ ದಿನ್ನ ಧಾತಿ ಧಾ ಕ್ರಧಾತಿ ಧಾ ಕ್ರಧಾತಿ ದಿನ್ನ ಘಗೆ ದಿನ್ನ ಧಾತಿ ಧಾ ಕ್ರಧಾತಿ ಧಾ ಕ್ರಧಾ

0: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಅಪನ ಮೃದಂಗಂ ಲೈ ವಿನ್ಯಾಸಂ ಕಾ ಸಮಾಪನ್ ಸಂಕೀರ್ಣ ಚಾಪು ತಾಳ್ ಸೇ ಕರ್ ರಹಾ ಹೈ.
1: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಕನ್ಕ್ಲೂಡ್ಸ್ ಹಿಸ್ ಲಯ ವಿನ್ಯಾಸಂ ಆನ್ ಮೃದಂಗಂ ವಿತ್ ಸಂಕೀರ್ಣ ಚಾಪು ತಾಳಂ.